ಮಗರಿ ಸಾ ಮಗರಿ ಸಾ ಮಗ ನೀ ಸಾ ಪಸಾ ನೀ ಸಾ ಮಗ ಪದ ಸಾ ಕಾಂಬೋದಿ ಗಮ ಗಮ ದಿ ದಿ ದಿ ಸಾರಿ ಸಾರಿ ಸಾರಿ ಸಾರಿ ಸಾ ಪ